ಗುಲೂನಿ ಹೋಯಿಸ್ ತಾ ಪುಂದೆ ಹೊಮಾಕೆ ಡೇರಿ ಜ್ಯಾತೆ ಹಾರಾ ಬೇವೇನು ದುಮ್ರ ಜರ್ ಸಿಂಗ ಟಿಕ್ಷುವಲೆ ಯ ಹೊರೇನ್ ಹೊರೆ ಮಾ ಹೊಮಾಕೆ ದ ಡೇರು ಕಪ್ನೋಯ್ ಕ್ರಿಕ್ರಿ ಮೇ ಸಿಮಾಲ್ ಕಳಲ್ ಹೊಮಾ ತ ಹಿಸ್ ರಿಸಲ್ಟ್ ಓ ಫೈದಾ ನ ಕಳರ ಅವು ಚಿಕ್ಕಲ ಮಾ ಉರುಸ ಶಾಪಿಂಗ್ ಸೆಂಟರ್ ನಾ ಜಾನ್ ದ ಪಾರ ಇಶ್ಮ ಕ್ರಿಕ್ರಿಮ್ ರಾವಳಲ್ ನೊಮಾ ತ ಡೇರ್ ಜಬರ್ದಸ್ತ್ ರಿಸಲ್ಟ್ ರಾಕೊ ರಜ ಗುಲೂನಿ ಹೊರೆ ಜಯ ಹಮ್ ಜಾನ್ ದ ಪಾರ ರಾವಡಂ ಇಶ್ಮ ಕ್ರಿಕ್ರಿಮ್ ಕಥಾ ಸಹ ಹಮ್ ವಾಳು ಚಿಮುಂಗ ಪುಂದೆ ಸಫಾ ಸುತ್ರ ಔ ಹೈಸ್ತಶಿ ನಯೋ ಜಲ್ ಜರು

ಸಣ ಮೇದರ್ನ ಒಡೆ ಹಲ ಸಣ ಮೇದರ್ನ ಒಡೆ ಅದೆ ಸಣ ಮೇಲು ಪಟ್ಟದ ಸಿ ಅವನ ಟುನ್ಶನ್ ತುರ್ಡ ಬೈ ಮೇ ಕಡೆ ಅದೆ ಸಣ ಮೇದರ್ನ ಒಡೆ ಸಿ ಜಾರ ದೇಸ ಅಚ ಗುಮಲ್ ಫಾರ್ಮಿಸಿ ಅಂಡ್ ಕಾಸ್ಮೆಟಿಕ್ಸ್ ಕೋಟ್ ಹದಕ್ ಅಡೆ ಗುಮಲ್ ಶಿ ಹಮಿಲ ವಿಜಿ ಶಾದು ಅದಿ ಮುಜ ನು ಟೆನ್ಷನ್ ಕಾಸ್ಮೆಟಿಕ್ಸ್ ತಮಾಮ್ ಪ್ರೊಡಕ್ಟ್ಸ್ ಗುಮಲ್ ಫಾರ್ಮಿಸಿ ಅಂಡ್ ಕಾಸ್ಮೆಟಿಕ್ಸ್ ಕೋಟ್ ಹದಕ್ ಅಡ ಗುಮಲ್ ಶಿ ಹಮಿಲ ವಿಜಿ ಪಾಕಿಸ್ತಾನ